0: ಕಿಚ್ಚ ಕಿಚ್ಚ ಅಂಗ ಮಧರಂಗ ಗೋರ ಗೋರ ಕಾಳದ ಸಕಾಗ ಬೈ ನವ ಕೋರ ಕೋರ ಪಿರತಿಚಿ ಬಣವಾಶಾಯಿ
1: ಕಶಿ
0: ಕರುಣಕ ಘಾಯಿ ಘಾಯಿ ಅಹುರಾಯ.